আচ্ছা জি, মেসেজ করে দেই, চা মেসেজ করে দেই। ওয়াইকান আছে তারিক ভাই সরে মাসি এন্ড ওয়েলকাম পখির রুগলি আওয়াজ বিলকুল ওকে দেই মুসকান হটক ডের মনে না মুসকান হটক মেসেজ কো বলে লুই হজাশি কল রিসি হু মজিদ কল চুকুম দাগে পর সরি নোর কল মজিদ না শম শমল বলে জকে টাইম চুকুম দরে সর কম দে দিল দিল রুবা হটক মেসেজ করে তো ডের জিয়া তো বনে কি বিচ মেসেজ ওক শান কসমেটিক সেন্টার মেইন বাজার আজম নোর প্লাজা শপ নম্বর ইন দোকান নম্বর 38 ইশমা টুল ব্রড গুড সরমিলে বিজি اور دینا الوا اور ویچ اشما پروڈکٹس او خسلی سرا مطلب یو اشما صرف چکم گفٹ ہے بہا ور کولی کی جی سید ڈیرہ مننا شان کاسمیٹک میسج دیو کو پروگرام کی یو جہان مننا دینا الوا چ میسج کر دی وچ بھائی ಭಾಯಿ ಮತ್ತೆ ಹಾ ರಿಸಲ್ಟ್ ರುಕಡಿದೆ ಇಶ್ಮಾ ಹರ್ಬಲ್ ಆಯಿಲ್ ಸರ್ ಮತ್ ಚುಕೊಂಡು ಮೆಸೇಜ್ ಕೇಳಿತು ಮನನ ಕಿವಿ ಪ್ರೋಗ್ರಾಮ್ ಕೆ ಮೆಸೇಜ್ ಕೋಲೆ ಯೋ ಜಹಾನ್ ಮನನ ಅದೇ ನಿಲ್ವಾ ವಿಚ್ ಅಸ್ಸಲಾಮು ಅಲೈಕುಮ್ ಸೋ ದಾನಿಶ್ ಓ ವಿಚ್ ಅವಲ್ ಟಾಂಗ್ ಸಿಟಿ ಕೆ ವಜೀರಾಬಾದ್ ನ ಹಬರಿ ಕವೋ ವಚ್ಚ ಪ್ರಾಡಕ್ಟ್ ಮೇ ಯೂಸ್ ಕಡಿ ದಿ ಡೇರ್ ಬೆಸ್ಟ್ ರಿಸಲ್ಟ್ ರಕಡೈ ದೈ ಸೈ ಡೇರ ಮನನ ದಾನಿಶ್ ಟಾಂಗ್ ನದ ಮೆಸೇಜ್ ಬೇಕು ಲೋಯ್ ಸಡೇಶ್ ಯು ಜಹಾನ್ ಬನನ ವಚ್ಚ ಅಸ್ಸಲಾಮು ಭಾಯ್ ಮೇ ಮೊಹಮ್ಮದ್ ಜಾನ್ ಹೂ ಕಡ್ಕಡ್ ವಾಮ್ ಸೆ ಮಾಶಾಲ್ಲಾ ಇಶ್ಮಾ ಪ್ರಾಡಕ್ಟ್ ಕೆ ಬಹುತ್ ಜಬರ್ದಸ್ತ್ ಹೈ ಖಾಸ್ಕರ್ ಸಿರ್ಫ್ ಔರ್ ಸಿರ್ಫ್ ಖಾಸ್ಕರ್ ಸರ್ಫ್ ನೆ ಹಮಾರೆ ಪುರಾನೆ ಕಪಡೆ ನಯಾ ಕರ್ ದಿಯೆ ಹೈ ಸೈದ ಡೇರ ಮನನ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಕವಲೆ ಯು ಜಹಾನ್ ಮನನ ಚೆ ಪ್ರೋಗ್ರಾಮ್ ಸದೆ ಮೆಸೇಜ್ ಬುಕ್ ಡೇರ ಜಿಯಾತಾ ಮನನ

0: ಓಕೆ ಸರ್, ನೆಕ್ಸ್ಟ್ ಕಲರ್ ಆಫ್ ದಿಶು ಗುರುಸುದ್ದಿರ ಸರ್ ಅದಕ್ಕೆ ಸೇನಿದೆ. ಅಸ್ಸಲಾಮು ಅಲೈಕು. ಅಸ್ಸಲಾಮು ಅಲೈಕು.
1: ಅಂಗಾರ
0: ಬಿಟ್ಟಾರ ಸಿಂಗಾರ ಬಿಟ್ಟಾನೆ ಸುಸನ್ಗೆ ಚಾಲ್ದ ಶೇ ಜೋಡಿ ಬರಬಾರಿ.